ನಮ್ಮೆ ಕುಣಾ ಸಂಪ್ರದಾಯನು ಖಾಲಿ ಪಾಡನಾರ್ ಅವು ನಾಲ್ನಾರ್ ಹೊನ್ನೆ ಕಥೆ ಮಲ್ಲಿದ್ದು ಪಾಂಚ ಲೋಕ ಜಿತೆಬೆಲೆ ಒಕ್ಕಾರ ಹರಲೆ ಅಸನ್ ಭಿ ಒಕ್ಕಿಕಿರಿ ಪಾಡನಾರ್ ಅಂಟ ಗೀತು ಅತಲಿ ಅದನ್ ಬೈಠಕಿ ಗೀತ ಬಾನಾರ್ ಆ ಬೈಠಕಿ ಗೀತ ಬೌದ್ ಅನೇಕ ಪ್ರಕಾರ ಅತಲಿ ಈ ತರ್ತಾರ್ ಥರೆ ಪಾಡರ್ ಹಲೆ ಅರುಂಟಾ ದೊಲ್ತಾರ್ ಆರ್ ಥರೆ ಪಾಡನಾರ್ ಹೊನ್ನೆ ಭಿ ಅತಲಿ ಆರು ಜೆತಿರ್ ಒಕ್ಕಾರರಾರು ಭಿ ಜೆತಿರ್ ಮಿಶಿಕಿರಿ ಭಿ ಪಾಡನಾರ್ ತಾ ಹೊನ್ನೆ ಅಕುನ್ ಬೈಠಕಿ ಗೀತ ಬನ್ ಮೆನತ್ ಅದಾನ್ ಹಿ ಪಾಡ್ಕಾನಾರ್ ಈ ಚೈತನ್ ಬರಿಹಾ ಆಉ ತಮ್ಮೆ ದೊಲ್.

0: ನಾಕ
1: ಹಾರೋ ಹಕ್ಕಿ ಪಾಲಿಗೆ,
0: ಹಾರೋ ಹಕ್ಕಿ ಪಾಲಿಗೆ,
1: ರೆಕ್ಕೆ ಬೀಸಿ ಧೈರ್ಯ ಸೂಸಿ,
0: ರೆಕ್ಕೆ ಬೀಸಿ ಧೈರ್ಯ ಸೂಸಿ,
1: ಚುಕ್ಕಿ ಮುಟ್ಟೋ ಹಮ್ಮಿಗೆ,
0: ಚುಕ್ಕಿ ಮುಟ್ಟೋ ಹಮ್ಮಿಗೆ.
1: ಲಿಖಲಿಯಾ?
2: ಹಾಂ.
1: ಸಬ್ ಲೋ ಲಿಖಲಿಯಾ?
2: ಹಾಂ.
1: ಅಚ್ಛಾ, ತೋ ಅಗ್ಲಾ ಸೆನ್ಸ. ದೂರ ದೂರ ಹಾರಿ ಹಾರಿ,
0: ದೂರ ದೂರ ಹಾರಿ ಹಾರಿ,
1: ವ್ಯೋಮ ಕಾಣುವ ಬಗೆ,
0: ವ್ಯೋಮ ಕಾಣುವ ಬಗೆ,
1: ಹಸಿವ ಮರೆಸಿ,
0: ಹಸಿವ ಮರೆಸಿ,
1: ವಾಂಛೆ ಮೆರೆಸಿ,
0: ವಾಂಛೆ ಮೆರೆಸಿ,
1: ದಿಗಂತ ಸೇರೋ ಲಘು ಬಗೆ,
0: ದಿಗಂತ ಸೇರೋ ಲಘು ಬಗೆ.
1: ಹಾ, ತೋ ಅಬ್ ಬಚ್ಚಾ ಆಖಿರ್ ಚಾನ್ಸ್ ಓ ಭಿ ಸುನಾ ದೋ, ಲಿಖ್ ಲೇತೆ ಹೇ. ಯಾವ ನಾಡೋ ಎಂಥ ಕಾಡೋ,
0: ಯಾವ ನಾಡೋ ಎಂಥ ಕಾಡೋ,
1: ಹಾರೋ ಆಸೆ ಹಕ್ಕಿಗೆ,
0: ಹಾರೋ ಆಸೆ ಹಕ್ಕಿಗೆ,
1: ಮುಕ್ತ ಗಗನ ನೂರು ಕಾಲ,
0: ಮುಕ್ತ ಗಗನ ನೂರು ಕಾಲ,
1: ಈಜೋ ಶಕ್ತಿ ರೆಕ್ಕೆಗೆ,
0: ಈಜೋ ಶಕ್ತಿ ರೆಕ್ಕೆಗೆ.
1: ತೋ ಸಬ್ ಲೋಕ್ ಏಕ ಗಾನಾ ತೋ ಲಿಖ ಲಿಯಾ. ಅಬ್ ಇಸೆ ಕೈಸೆ ಗಾನಾ, ಕಿಸ್ ತರಹ ಗಾನಾ, ಏ ತೋ ಮಾಲೂಮ್ ಹೋನಾ ಹೈ ನಾ?
2: ಹಾಂ.
1: ಅಚ್ಛಾ ಜೀ, ಜರಾ ಚುಪ್ಕೆ ರಹನಾ, ಗೀತಾಜಿ ಆ ರಹಿ ಹೈ ದೀದಿ, ಹಾಂ, ಉಸಿ ಕೋ ಹಮ್ ರಿಕ್ವೆಸ್ಟ್ ಕರ್ ದೇಂಗೆ.
2: ಹಾಂ,
1: ಗೀತಾಜಿ ಆಯೇ ಯಹಾಂ, ಹಮಾರೇ ಬಚ್ಚೆ ಸಬ್ ಏ ಗಾನಾ ಸೀಖನಾ ಚಾಹತೆ ಹೈ, ಪಹಲೇ ಇಸ್ಕೆ ಆರೋಹ ಅವರೋಹ ಕ್ಯಾ ಹೈ ಏ ಬತಾಯೇಗೇ?